ಅಪರೂಪನ ರುಹಾನಿಕ ಬಾಡಿಗಾರ್ಡ್. ಬೆಹರೂಪಿಯಾ ಬನ್ಕರ್ ಗುರು ಸೆ ಛಿಪ್ ಕರ್ ಭಾಗಿ ರುಹಾನಿ. ದಂಗಲ್ ಟಿವಿ ಕೆ ಸೀರಿಯಲ್ ಇಶ್ಕ್ ಜುನೂನಿ ಮೇ ಜಬ್ ಸೆ ಗುರು ಕೆ ಪೂರೆ ಪರಿವಾರ ಕೋ ಧಮಕಿ ಮಿಲಿ ಹೈ ಪಾಂಚ್ ದಿನೋ ಕೆ ಅಂದರ್ ಖತ್ಮ ಕರ್ನೆ ಕಿ, ತಬ್ ಸೆ ಗುರು ರುಹಾನಿ ಕಾ ರಕ್ಷಕ್ ಬನ್ ಗಯಾ ಹೈ. ತಬಿ ತೋ ದೇಖಿಯೇ ಕೈಸೆ ಆಜ್ ರುಹಾನಿ ಜಬ್ ಅಸ್ಪತಾಲ್ ಜಾನೆ ಕೆ ಲಿಯೆ ನಿಕ್ಲಿ ತೋ ಆಜ್ ರುಹಾನಿ ಕೋ ಗುರು ನೆ ಪ್ಯಾರ್ ಭರಾ ಸರ್ಪ್ರೈಸ್ ದಿಯಾ ಹೈ. ರಸ್ತೆ ಪರ್ ಪಡಾ ದಿಲ್ ಔರ್ ಗುಲಾಬ್ ದೇಖ ಕರ್ ರುಹಾನಿ ಹೈರಾನ್ ತೋ ಹೈ ಹೀ, ಲೇಕಿನ್ ತಭಿ ವಹಾಂ ಸಾಮ್ನೆ ಆ ಜಾತಾ ಹೈ ಗುರು ಔರ್ ದೇಖಿಯೇ ಕೈಸೆ ಶಾಯರಾನಾ ಅಂದಾಜ್ ಮೇ ವೋ ರುಹಾನಿ ಕೋ ಇಂಪ್ರೆಸ್ ಕರ್ ರಹಾ ಹೈ.